ದಾಕಿಡ್ದಾಗ ಧುಮ್ಕಿಡ್ದಾಗ ದಿತ್ತ ಕಿಡಿ ನಗ್ತಿರಿ ದಿತ್ಲಾಮ್ ಧುಮ್ಕಿಡ್ತ ಕಿಡ್ತ ತಿರುಗಿಡ್ದ ನಾದಿರ್ದಿರ್ ತೋಂತ ನನ ತನ ನಾದಿರ್ದಿರ್ ತೋಂತ ನನ ತನ ಸನಿ ದನಿ ದನಿ ದಮ ಮದನಿ ದಮ.